0: ಅಂತ ಮೊಬೈಲ್ ಇದೆ. ಅದಕ್ಕೆ ಮೊಬೈಲ್ ಹಿಂಗಮ್ಮಿ ಮೊಬೈಲ್ ಅಂಗ ನೈಬಿದ್ದ ಸೋನ ನಾ ಲುಕ್ಕಯ್ಯೋ ಸೋನ ಬಂದಿಂಗ ಬೊತ್ತಂಗ ಕೆಳ ಸೆಸಿಕಮ್ಮಗೋ ಸೋಕೋ ಫಮ್ಮಿ ನೈಬಿದ್ದೆ ಪೊಯ್ಯಲಿಂಗ.
1: Mabati Bomba Tanzania ni wazalishaji na wauzaji wa mabati imara, original na za kisasa. Jipatie bati za msaus moja kwa moja kutoka kiwandani kwa gharama nafuu kabisa. Tuna bati za rangi na aina tofauti tofauti kama vile migongo midogo, migongo mipana, bati ya chenga chenga, bati ya kigae, kwa geji zote. Bati zetu zinadumu kwa muda mrefu bila kupauka wala kushika kutu na zinahimili jua na mvua kali. Karibu Mabati Bomba Tanzania, na kwa sasa ukinunua bati kwetu tunakupatia ofa ya misumali na usafiri bure popote ulipo, na mzigo wako utafika kwa uaminifu mkubwa. Kwa mawasiliano zaidi tupigie simu namba 0692165645, lakini pia wasiliana nasi online kwa WhatsApp namba 0718030169. Karibuni sana.
2: Nane nane nukta tisa Nuru FM.
3: Docteur Jeff Njagile Teta prend soin de nous. L'excellence Christophe Muzungu, Judith Essalé, Olivier Ndombasi, Trésor Lualoa, Junior Combo, Coco Claudia Sassou, Johanna Darouez.